ಎಲ್ಲ ಧರ ಪಕ್ಕ ಲಾವ ದೂರ ಸೋಡು ನಕ ಘಾಮ ತತ ಮಿಳ ಪೈಕ ಬೋಲ ಬಜರಂಗ ಚಿಕ್ಕಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ಹಮಾಲ್ ದೂರ ಸರ ವಾಟಕರ ಸಮ.